ಸಹಳದ ಕೀಳಿ ಗೌತುರ ನಾಚೆ ಹರಬರ ತಿರುನಾರಳ ಸಂತ್ರಿ ಮೂ ತುಂಬಿ ಮತ್ಯಾಲ ಸುರ ಕಂದ ಮುಳ ಲಿಂಬುಲ ಸುನ ಸವೀಲ ಬರ ದಾಳಿದುಯಿ ಶೇವಂತಿನ ಸಾರ ಮಳ ಸದವಿಲ ಮಳ ನಟವಿಲ ಹರಪಲ ಭಾನ ಶಿವಾರ ಆತಾ ಬಗಿನ ಜುಳ ಜುಳ ಜಾಯಿ ಪಾಟಾನ ಪಾನಿ ಮದಿನ